ಕೊನಗೆ ಜವಾನ ಮಾರು ನ ಮಾರು ನ ಮಾರು ನ ಮಾರು ನ ಮಾರು ಹಾ ನ ಮಾರು ನ ಮಾರು ನಗಟ ಕರೆ ಜವ ಮಿಚೋ ಕರೆ ಜವ ಮಿಚೋ ಕರೆ ಜವ ಮಿಚೋ ಕದ ಗರಿ ದೇಶ ಮಗ ಗರಿ ದೇಶ ನಿನ್ನೆ.